ਉਹ ਅਕੜੇ ਅੰਤ ਨਾਗਾ ਬੰਧੂ ਕੋ ਅਲਿੰਗ ਰਾਮ ਸਿੰਘ ਚਤਰਥਿੰਗੇ ਤੁਮੁਲ ਜੀਵਨ ਤੇ ਜਵਾਰ ਅਤਿ ਗਤਿ ਸਿੰਘ ਅਕੜ ਅਲਿੰਗ ਸਾਗ ਮੁਜੂ ਤੇ ਤਿਆਗ ਦੋਨੇ ਲੇ ਕਮਿਨਾ ਮਾਂਗ ਤਲਿੰਗ ਐਮਰੀ ਬੁਏ ਦੂਰਿੰਗ ਹੀਰੋ ਪ੍ਰੋਗਰੀਆ ਸੁਣੀ ਤੇ ਬੋਏ ਪੈਨਾ ਤੇ ਕਿੰਗੇ ਜੁੜੀ ਕੋ ਤਾਏ ਤੇ ਇਹਨਾਂ ਤੇ ਮਿੰਡੋ ਜਾਪਾ ਗਾਲਿੰਗ ਐਮਰੀ ਬੁਏ ਹੋਮੋਪਾ ਤਰ ਇੰਗਾ ਅੜੋ ਹੋਨ ਕੋ ਚੇਲੀ ਕੇਲੇ ਕੁਤਿਆ ਇਲ ਦਾਰਕ ਕਿੰਗਲਿੰਗ ਜਾਪਗਾਰ ਰੇ ਦੀਪਿਕਾ ਹਿਮਰਮ ਦੇਖਿੰਗ ਇਹਨਾਂ ਤੇ ਆਇਰ ਪਾਲਿੰਗ ਐਮਰੀ ਬੁਏ ಬಂಟಿ ಗಗರೈ ನಾತೆ ಜುಡಿ ಗೊತ್ತಾಯತೆ ಆಂದಿ ದೂರಿಂಗ್ ನಾತೆ ಮಿಷನ್ ವಾತ್ಸಲ್ಯ ಯೋಜನಾ ಸಗೈ ಜಗರ್ ಅಡೋ ಆಟ್ಕಾರ್ ಇಂಗುಲ್ ಶಾಡಿಕು ಚಿಗಮರ್ ಇಂದು ಅಯ್ಯಮ್ ಅಯರ್ಲಿ ಅಂದು ಮಿಷನ್ ವಾತ್ಸಲ್ಯ ಯೋಜನಾ ಮಿನ್ಕೇರಿಗೆ ಇಂಕನ್ ಸಿಟಿಯ ಕೋ ಕೊನೋನ್ ಕೋ ಅಂಬಾರ ಯೇನಕೋ ಅಡೋ ಇನ್ಕನ್ ಅಂಬ್ರಬಕನ್ ಹೋನ್ ಕೋ ಹಾರ ಮರಂಗ್ ಕತ್ತಿಯ ಲಗಿನ್ ಆಲ್ ಪಡೋ ಇಡಿ ಕತ್ತಿಯ ಲಗಿನ್ ಸರ್ಕಾರ ಪಾಯತೆ ಮಿ ಸುವಿಧೆ ಮಿನಾ ಎನ್ ಸುವಿಧೆ ದೋ ಜಾಯಿ ಹೊಂದಿಯೋ ಜಾಯಿ ಕುನಿ ಇಂಗ ಪೋ ಬಹಂತಿಯ ರಾಸ ಮಿನ ಹೊನ್ ಗಡ ಕೋ ಬಂಗು ಇಂಕನ್ ಕೋ ಎನ್ ಹೊನ್ ಕೋ ಗೋತ್ ಕೋ ಇದ್ದೀಯೆ ಅಡೋ ಓಲ್ ಪಡೋ ರೀತಿಯ ಜಿಮೆ ಹರ ಮರಂಗ್ ಇತಿಯ ಜಿಮೆ ಆಕೋ ಕೋ ಇದ್ದೀಯೆ ಅಡೋ ಎನಿ ಕುನಿ ಹರ ಮಾರಂಗ್ ತಿಯ ಸನಂತನ ಚಿ ಅಸುಲ್ ಮಾರಂಗ್ ತಿಯ ಸನಂತನ ಇನಿ ಸಂಪತ್ತಿ ಚಿನ್ನ ಚಿನ್ನ ಮಿನ ಮೆಂತಿಯ ಕೋಟ್ರೆ ಪಡಿ ಪಡಿ ರೀತಿಯ ಉಭವ ಇನ್ನ ಲಗಿ ಜಿಲ್ಲಾ ರೇ ಬಾಲ್ ಸಂರಕ್ಷಣ ಇಕಾಯಿ ಮೆಂತೆ ಮಿನ ಎನ್ ಇಂತ ಸಂಜಿನಾತೆ ಜಪಗಾರ್ತೆ ಒಬ್ಬ ಎನಾತೆ ಎನ್ ಹೊನ್ ಎನಿ ಇದ್ದೀಯೇ ಪಡೋ ರೀತಿಯ ಅಲಗಿ ಚಿ ಹರ ಮರಂಗೀತಿಯ ಅಲಗಿ ಇನ್ನ ಲಗಿ ಸರ್ಕಾರ ಪಾಯತೆ ಉಪ್ಪು ನಜಾಟಕ ಮಿತಿ ದಿಂಗಾವ ನಾಮೋ ಮೆಂದು ಜುದಿ ಕುಯ್ ಹೊನ್ ತನಾಯ ಎಂದದೋ ಕುವಾ ಹೊನ್ ಚಿ ಕುವಾ ತನಿ ಮಿನ ಇರಗೋ ಏನ ಯ ಕಾಯಿಕನೆ ಕುವಾತನಿ ಮಿನ ಎಂದೋ ಏನೇ ದೊ ಕುಯ್ಯನ್ ಕಾಕೋಮಯ ಎನ್ಲಿಕ ನಿಯಮ ಮಿನ ಚಿಗೆ ನೆನೆ ಅಟ್ಕರ ಜಗರ್ ಲೋ ತೆಗೆ ಇಲ್ಲಬು ಅಯುಮಿಯ ಅಯರ್ಪಾದು ಶುನಿತ ಬೊಯ್ ಪೈನ ತೆಗೆ ಜುಡಿ ಕೊತ್ತಾಯತೆ ನೆನೆ ದೂರಿಂಗ್.

0: सामाजिक सुरक्षा, अटल पेंशन योजना, मोदी जी का संकल्प।
1: योजना उन नौजवानों के लिए है ताकि आप जब 60 साल के होंगे आपको कभी किसी के सहारे की जरूरत न पड़े, आप अपना बुढ़ापा भी गौरव के साथ बिता सको।
0: अब तक इस योजना से 7 करोड़ से अधिक लाभार्थी जुड़ चुके हैं। अगर आप भी 18 से 40 साल की उम्र के हैं तो मासिक अटल पेंशन सहित योजना के 3 गारंटीड फायदों की जानकारी के लिए अपने बैंक शाखा से संपर्क करें।
2: ठीक है, ನೆಂದೂರೆಂಗ್ ನೋಡೋ ಅಟ್ಕಾನಿಂಗುಲ ಸಡಿಲು ತೆಗೆ ಅಯ್ಯರ್ಪ ಎಲ್ಲಾಬು ಅಯುಮಿಯ ಚಿ ಹೋಮೋಪಾ ತಪ್ಪು ಏನಾಯ್ತೆ ಹೋನ್ಕೋ ಚಿಲಿಕೆ ನೆಲಕೊತಿಯ ದೊರ್ಕರ ಇಲ್ಲದಾರ ಕಿಂತಿನಲಿಂಗ್ ಜಪ್ಪುಗಾರ ಲಗಿ ದೀಪಿಕ ಹ್ಯಾಂಬ್ರಮ್ ತೆಕಿಂಗ್ ಮಾರ್ಬು ಅಯುಮಿಯ ತಿಸಿಂಗ್ ಆಕಾಶವಾಣಿ ಚೈವಾಸಾರೆ ಕಿಂಗ್ ಹುಜುಗ ನೆಮಡೋಕು ಪುಲ್ಕಿಂಗ್ ಅಕಿಂಗ್ ಅನುರುಮ್ ಅಕಿಂಗ್ ತೆಕಿಂಗ್ ಜಗರಿಯ ಚಿಗೆ ಅಲಿಂಗ್ ಪೇ ತಬೆನ್ ಮರ್ ಜೋಹಾರ್ ಗೆ
3: ಅಭಿನೋ ಅಲಿಂಗ್ ಪಾಯ್ತೆ ಜೋಹಾರ್ ಅಲ್ಲಿಗೆ ನುತ್ತುಮ್ ದೋ ದೀಪಿಕಾ ಹೆಮ್ರಮ್ ಹಾತು ಮಟ್ಕೋಬೇಡ ತಿಸಿಂಗ್ ನೆಂತ ಆಕಾಶವಾಣಿ ಚೈವಾಸ ಹೋ ಅಕಡಾರೆ ಕೋ ಎಲ್ಲ ದಾರ ತಲ್ಲಿಗೆ ಇಸುರ ಸಾಗಿಲಿಂಗ್ ಅದಾಯ್ತನ
2: ಅಚ್ಚ ಮರ್ ಟೀಕಿ ಏನ್ರದೋ ಅತಿಗ ಏನ್ರ ಅಪ್ಪಿನ ಪಾಯತೆ ನಂಗ್ ಇನ್ನ ಜಗರ್ಲೆ ಅಸರತನ ಚಿ ಹತ್ತು ದಿಸುಮ್ ಕೊರೆ ಚಿ ಮನು ಜೀವನ ರೇ ಹಿಂಗ ಕೋ ಗೊರ ಭಾಷೆ ಕೋ ತೈಜನ್ ರೇ ಎಸು ಕೋ ತಕಲೀಫು ಏನ್ರದೋ ಚಿಲಿಕೆ ಅಕ್ಕುವ ಸೇವಾ ಸಡಾ ಹೋಗೋ ತಿಯ ದೊರಕರ ಚಿಲ್ಕೆ ತೈನ್ ತಿಯ ದೊರಕರ ಇನ್ನ ಜೊಕ ಜಗರಲ್ಲ ಬನ್ನಿ
3: ನಿಯ ಕಜಿ ದೊ ಎಸುಮರಂ ಕಜಿ ತೆನೆ ಅಬು ಮಾನವ ಜೀವನ ರಿಯ ಜೋ ಭಿ ಸೃಷ್ಟಿ ರೇ ಮಿನ ನೆನ್ರೆ ಅಬು ಕುಯನ್ ಕೋ ಜೋ ಹೋಮ ಪಾರ ಕೋ ತೈಯುವ ಎನ್ ಸಮಯ ಚಿಲ್ಕೆ ಕೋ ಚಿರ್ಗಿಲ್ ಕಿಯ ಯಲಿಂಗ್ ಹೋಮ ಪಾರ ಮಿನ ಲಿಂಗೆ ಮೆಂತೆ ಇಂದೆ ಎನ್ ಸಮಯ ಅಂಗನವಾಡಿ ರೇ ಯ ಸ್ವಸ್ಥ ಕೇಂದ್ರ ರೇ ಯ ಮರಂ ಅಸ್ಪತಾಲ್ ಜೋಕೆ ಅಪನ ಜಪಾತ ಕೊನ ಮಿನ ಇಂತ ಸೆನಿಯನೆ ತೆ ಅಕಿಂಗ್ ಇನರಿ ಜಾನ್ಕಾರಿ ಹುಬಾ ತಿಯ ಚೈಚಿ ಸರಗೆ ಅಕಿಂಗ್ ಹೋಮೋಪಾರೆ ಮಿನಾ ಕಿ ಚಿ ಕಾಗೆ ಇನ್ನ ಜಾಂಚ್ ಹುಬಾವಾ ಇನ್ನ ಜಾಂಚ್ ಕೆ ಬಾದ್ ಚಿಲಿಕೆ ಚಿರ್ಗಿಲಿಯನ ಇನ್ ತುರಂತ ಬಾದ್ ಟಿಟ್ನಸ್ ರಿಯ ಟೀಕಾ ಬಿಟಾವಾ ಇನ್ ಟೀಕಾ ಕಿಂಗ್ ಇತ್ತೇರದು ಅಕಿಂಗ್ ಟಿಟ್ನಸ್ ನಮಕ್ ಬಿಮಾರಿ ತಿಕಿಂಗ್ ಬಚಾವಾ
2: ಇನ್ನದೋ ಚಿಲಿಕೆನ್ ಬಿಮಾರಿ ಚಿಲಿಕೆ ಕೋ
3: ಎನ್ ಹಸುರದು ಎಂಗ ದುಯ ಪಾತೆ ತಾಯುವ ಜಿಸ್ಕೆ ಕಾರಣ ಎಂಗ ಅಗರೆ ತಾಯುವ ಎಂದದು ಹೋನೋ ಲೈ ಬಿತೆರೆ ಕರಬೋತಿಯ ಬೋರೋ ತೈನೆ ಎನ್ನ ಮೆಂತೆ ನೆನ ಚಿಲಿಕೆ ಕಿನ್ ಚಿರ್ಗೆಲ್ ಕಿಡ ಎಂಗಗೆ ತುರಂತ ಬಾದ ನೆಂಟಿಕ ಅಗರ್ ಪ್ರಥಮ ಗರ್ಭತೀತೆನೆ ಎಂದದು ದೂ ಟಿಕೆ ಲಗಾವ ಫಸ್ಟ್ ಚಿಲಿಕೆ ಚಿರ್ಗಿಲ್ ಕಿಟ ಎನ್ಕ ದೂಸ ಮೀ ಚಂಡು ಉಬಾದ ಎನ್ನೇತೆ ಅಕಿಂಗ್ ಎನ್ ಟಿಕ ಹುಬಾಯನ್ ಚನಮ್ ರಿಜಿಸ್ಟ್ರೇಷನ್ ಹುಬಾವ ಎಂದು ಅಕಿಂಗ್ ನುತುಮ್ ಮನೆ ಹುಮೋಪಾರ ಮಿನ ಅಕಿಂಗ್ ಸೂಚಿರಿ ಚಢಾವ ಎಂದು ಚಢಾಯಂದು ಐರನ್ ಗೋಲಿ ಕ್ಯಾಲ್ಸಿಯಂ ಜಿಂಕ್ ನೆಲ್ಲಿಕನ್ ಚೀಜ್ಕು ಅಕಿಂಗ್ ಹೋನ್ ಒಂದು ಇಂಗ ಬರೋ ಜಕ್ಕಿಡ ದುರ್ಕರ್ ಪುರೆ ಲಗಿನ್ ಕೋ ಜೊಮೆ ಲಗಿನ್ ಕೋ ಎಮಾಕಿಂಗೆ ಎನ್ನ ಜೌಗೆ ಮಿಂಡೋ ಜೊಮೆತೆ ಹುಬಾವ ಎನ್ ಹಿಸೆಪ್ತೆ ಎಂಗ ಹೊಮೋರೆ ಜೋ ಮಯಂ ರಿಯ ಕಮಿ ಹುಬಾವ ಎನ್ನ ಪುರೆ ವಾ ಒಂದು ಹೊಮೋ ಪಾರೆ ಕೊನ್ ಹೊನ್ ಮಿನೈಯೆ ಎನ್ ಯೋ ಸ್ವಸ್ಥೆ ತೈನೆ ಅಕಿಂಗೆ ಲಗಿಡು ಹೊಮೋ ಹರ ಮರಂಗ್ ಲಗಿನ್ ಲೈ ಬಿತೆರೆ ಬಣಿ ಸ್ವಸ್ಥ ಹೊನ್ ಬೈಯೋ ಲಗಿನ್ ಎನ್ನ ಜರೂರತ್ ಎನ್ ಎಂಗ ದ್ವಾರಗೆ ಪುರೆ ವಾ
2: ಎಂದು ಸಿದ್ಧತೆ ಇಂಕ ಅದು ಕಾಕೋ ಜೊಮ್ ಕಿನ ಹೊನ್ನಂಗ
3: ಸಿದ್ಧತೆಯು ಎನ್ಕಗೆ ಮೆನ ಅದು ಮೆನ ಎಸು ಅಯ ರೇತೆ ಮಗರ್ ಒಕೊಂದ್ ಸಮಯ ನೆನ್ ಸ್ವಸ್ಥ ರಿಯ ಶುರುವಾತ್ ತೈಕಿನ ಎನ್ ಸಮಯ ದ ಜಾನ್ಕಾರಿ ಬನ್ನ ಹಿಸೆಪ್ತೆ ರಿಯೋ ಅಬ್ಬು ಎ ಹತ್ತು ದಿಸುಮ್ ರೆನ್ ಇಂಗ ಕೋ ನಿಯ ಜೊಮ್ಕೆ ರೇ ಹೊನ್ ಕರಾಬುವ ಬಂಜಿ ಕೋ ಮೆಂತೆ ಎನ್ ಲೆಕ ಅಂಧವಿಶ್ವಾಸ ತೈಕಿನ ಜಿಸ್ಕೆ ಕಾರಣ ಸಬೆನ್ ಕೋ ಕಕೋ ಜೋಮ್ ತಿಯ ಕೋ ನಮ ಒಂದು ಎಸುತಿ ಆಸಮೈ ಇಂಗ ಕೋ ಒಂದು ಹೊನ್ ಕೋ ಖರಾಬುವಾ ಮೆನ್ ದೊ ನಾ ದೊ ಹತ್ತು ಹತ್ತು ರೆ ಅಂಗನವಾಡಿ ಹುಬಾಯ್ನ ಸ್ವಸ್ಥ ಕೇಂದ್ರ ಅಂಗನ್ ನರ್ಸ್ ಕೋ ಕೋ ತೈನ ಎನ್ ತಾಯತೆ ಜಾನ್ಕಾರಿ ಕೋ ಕೋ ಎಮಾಕುವಾ ಒಂದು ನಾ ದೊ ಎಸು ಪುರೆ ಕೋ ಸಿಯಾಯನ ಜಿಸ್ಕೆ ಕಾರಣ ನಾ ದೊ ಸಬೆನ್ ಗೆ ನೆನ್ ರೆಡ್ ಕೋ ಕೋ ಜೊಮೆತನ ಸುಯಿಟಿಕೆ ಕೋ ಕೋ ಇಡೆತನ ಒಂದು ಸ್ವಸ್ಥ ಇಂಗ ಒಂದು ಸ್ವಸ್ಥ ಹೊನ್ನು ಕೋ ಹೋಬಾವತನ
2: ಅಚ್ಚಾ ಅಚ್ಚಾ ಎಂದದು ನಿನ್ನದು ಇಂಕ ಮೋಪಾರೆ ಮೆನಾ ಕೊರ್ದು ಇನ್ನ ಕೊದ ಕೊ ಜೊಮಿಯಾ ಮೆಂದು ᱪᱤᱞᱤᱠᱮᱛᱮ ᱵᱩᱜᱤᱱ ᱞᱮᱠᱟ ᱵᱩᱜᱤᱱᱚᱜ ᱠᱟ ᱢᱮᱱᱛᱮᱭᱟ ᱫᱚ ᱯᱟᱹᱴᱤ ᱨᱟᱹᱴᱤ ᱠᱤ
3: ᱵᱩᱜᱤᱱ ᱞᱮᱠᱟ ᱵᱩᱜᱤᱱᱚᱜ ᱠᱟ ᱢᱮᱱᱛᱮ ᱟᱫᱚ ᱱᱟ ᱟᱥ ᱟᱵᱚᱣᱟᱜ ᱥᱚᱨᱠᱟᱨᱤ ᱦᱟᱥᱯᱟᱛᱟᱞ ᱨᱮ ᱦᱟᱨ ᱢᱟᱹᱦᱤᱱᱮ 9 ᱛᱟᱹᱨᱤᱠᱷ ᱨᱮ ᱢᱤᱱᱰᱚ ᱡᱟᱸᱪ ᱥᱤᱵᱤᱨ ᱞᱟᱜᱟᱣᱟ ᱮᱱᱨᱮ ᱦᱟᱨ ᱢᱟᱹᱦᱤᱱᱮ ᱦᱚᱢᱚᱯᱟᱨ ᱢᱮᱱᱟᱜ ᱮᱸᱜᱟ ᱠᱚ ᱡᱟᱸᱪ ᱤᱥᱤᱱ ᱞᱟᱹᱜᱤᱫ ᱠᱚ ᱦᱤᱡᱩᱜ ᱮᱱᱛᱟᱨ ᱢᱟᱭᱟᱢ ᱡᱟᱸᱪ ᱠᱚ ᱦᱚᱵᱟᱜᱼᱟ ᱳᱣᱟᱡᱚᱱ ᱠᱚ ᱦᱚᱵᱟᱜᱼᱟ ᱮᱱ ᱞᱮᱠᱟᱛᱮ ᱟᱹᱠᱤᱱ ᱚᱠᱚᱱᱟ ᱚᱠᱚᱱᱟ ᱨᱮᱭᱟᱜ ᱡᱟᱸᱪ ᱢᱮᱱᱟᱜᱼᱟ ᱮᱱᱟ ᱥᱟᱵᱮᱱ ᱡᱟᱸᱪ ᱦᱚᱵᱟᱜᱼᱟ ᱟᱫᱚ ᱟᱹᱠᱤᱱ ᱥᱚᱥᱛᱷ ᱮᱸᱜᱟ ᱥᱟᱛᱨᱮ ᱦᱚᱱᱟᱜ ᱥᱚᱥᱛᱷ ᱨᱮᱭᱟᱜ ᱡᱟᱱᱠᱟᱨᱤ ᱛᱟᱭ ᱤᱰᱮᱱᱟ ᱮᱱᱟ ᱦᱟᱨ ᱢᱟᱹᱦᱤᱱᱟ ᱠᱤᱱ ᱦᱤᱡᱩᱜ ᱨᱮᱫᱚ ᱯᱩᱨᱟᱹᱜ ᱵᱟᱹᱱᱤᱭᱮ ᱢᱟᱜᱟᱨ ᱦᱟᱨ ᱢᱟᱹᱦᱤᱱᱟ ᱠᱟᱹᱠᱤᱱ ᱦᱤᱡᱩᱜ ᱛᱟᱱᱟ ᱮᱱ ᱦᱤᱥᱟᱹᱵ ᱛᱮᱫᱚ ᱯᱨᱚᱛᱮᱠ ᱛᱤᱱ ᱢᱟᱹᱦᱤᱱᱟ ᱨᱮ ᱮᱠ ᱵᱟᱨ ᱪᱤᱞᱤᱠᱤᱪᱤ ᱱᱟ ᱦᱚᱢᱚᱯᱟᱨ ᱮᱸᱜᱟ ᱛᱟᱭᱤᱱ ᱨᱮᱫᱚ ᱛᱤᱱ ᱢᱟᱹᱦᱤᱱᱟ ᱱᱟᱣ ᱫᱤᱱ ᱫᱚ ᱯᱩᱨᱟᱹ ᱢᱟᱱᱮ ᱜᱚᱨᱵᱷ ᱨᱮᱭᱟᱜ ᱥᱚᱢᱚᱭ ᱠᱚ ᱦᱤᱥᱟᱹᱵᱮᱭᱟ ᱮᱱ ᱦᱤᱥᱟᱹᱵ ᱛᱮ ᱦᱟᱨ ᱛᱤᱱ ᱢᱟᱹᱦᱤᱱᱟ ᱨᱮ ᱢᱤᱥᱮ ᱫᱚ ᱡᱟᱸᱪ ᱥᱩᱫᱩᱨ ᱠᱟᱨᱟ ᱮᱱ ᱥᱚᱢᱚᱭ ᱨᱮ ᱢᱟᱭᱟᱢ ᱡᱟᱸᱪ ᱠᱮ ᱥᱟᱛ ᱟᱞᱴᱨᱟᱥᱟᱣᱩᱱᱰ ᱦᱚᱵᱟᱜ ᱛᱮᱭᱟᱜ ᱪᱟᱹᱦᱤᱭᱮ ᱮᱱ ᱨᱮ ᱟᱞᱴᱨᱟᱥᱟᱣᱩᱱᱰ ᱦᱚᱵᱟᱜ ᱨᱮᱫᱚ ᱪᱤᱱᱟᱹᱜ ᱦᱚᱵᱟᱜ ᱚᱪᱚ ᱦᱚᱱ ᱞᱟᱡ ᱵᱷᱤᱛᱤᱨ ᱨᱮ ᱚᱠᱚᱱ ᱠᱚᱱᱰᱤᱥᱚᱱ ᱨᱮ ᱢᱮᱱᱟᱭᱮ ᱟᱜᱟᱨ ᱦᱚᱱ ᱞᱟᱡ ᱵᱷᱤᱛᱤᱨ ᱵᱟᱹᱱᱤᱭᱮ ᱵᱟᱝᱜᱟᱜᱼᱮ ᱤᱭᱟ ᱵᱤᱠᱞᱟᱝ ᱦᱚᱱ ᱯᱩᱨᱟᱹᱭ ᱠᱟᱜ ᱵᱟᱭ ᱯᱩᱨᱟᱹᱭᱮᱱᱟ ᱮᱱᱤ ᱵᱤᱠᱞᱟᱝ ᱯᱟᱭᱫᱟᱣᱟ ᱮᱱᱠᱷᱟᱱ ᱥᱛᱷᱤᱛᱤ ᱨᱮ ᱯᱨᱚᱛᱷᱚᱢ ᱛᱤᱱ ᱢᱟᱹᱦᱤᱱᱟᱹ ᱨᱮᱜᱮ ᱡᱟᱱᱠᱟᱨᱤ ᱦᱩᱵᱟᱭᱟᱱ ᱨᱮᱫᱚ ᱮᱱᱦᱚᱱ ᱮᱸᱜᱟᱜᱼᱟ ᱦᱚᱢᱚᱭ ᱛᱮᱠᱚ ᱟᱞᱟᱜᱤᱭᱮ ᱤᱱᱟᱹ ᱥᱚᱨᱠᱟᱨᱤ ᱦᱟᱥᱯᱟᱛᱟᱞ ᱨᱮ ᱤᱱᱟᱹ ᱨᱮᱭᱟᱜ ᱥᱩᱵᱤᱫᱷᱟ ᱢᱮᱱᱟᱜᱼᱟ
2: ᱟᱪᱪᱷᱟ ᱤᱱᱟᱹ ᱫᱚ ᱮᱱ ᱟᱞᱴᱨᱟᱥᱟᱣᱩᱱᱰ ᱢᱮᱱᱛᱮ ᱟᱫᱚ ᱤᱱᱟᱹ ᱫᱚ ᱚᱠᱚᱱ ᱨᱮ ᱧᱟᱢᱚᱜᱼᱟ
3: ᱤᱱᱟᱹ ᱫᱚ ᱦᱚᱥᱯᱤᱴᱟᱞ ᱨᱮ ᱦᱚᱵᱟᱜᱼᱟ ᱰᱟᱠᱴᱚᱨ ᱠᱚᱣᱟᱜ ᱫᱩᱣᱟᱨᱟ ᱢᱤᱱᱰᱚ ᱯᱷᱳᱴᱳ ᱛᱟᱱᱟ ᱤᱱᱟᱹ ᱦᱚᱱ ᱢᱮᱱᱟᱜ ᱛᱮᱭᱟᱜ ᱞᱟᱡ ᱨᱮᱭᱟᱜ ᱯᱷᱳᱴᱳ ᱠᱚ ᱢᱮᱛᱟᱜ ᱮᱱᱟ ᱟᱞᱴᱨᱟᱥᱟᱣᱩᱱᱰ
2: ᱟᱪᱪᱷᱟ ᱦᱚᱱᱚᱜ ᱞᱮᱞᱚᱜᱼᱟ
3: ᱤᱜᱟ ᱦᱚᱱᱚᱜ ᱞᱮᱞᱚᱜᱼᱟ ᱮᱱᱨᱮ ᱢᱟᱱᱮ ᱠᱩᱭ ᱦᱚᱱ ᱛᱟᱱᱟᱜ ᱪᱤᱠᱩᱣᱟ ᱦᱚᱱ ᱛᱟᱱᱟᱜ ᱮᱱᱟᱣ ᱪᱤᱨᱜᱮᱞᱚᱜᱼᱟ ᱢᱟᱜᱟᱨ ᱠᱟᱹᱱᱩᱱ ᱠᱮ ᱛᱟᱦᱟᱛ ᱮᱱᱟ ᱫᱚ ᱩᱫᱩᱵᱟᱹᱛᱤᱭᱟᱜ ᱫᱚ ᱵᱟᱹᱱᱩᱜᱼᱟ ᱮᱱ ᱦᱤᱥᱟᱹᱵ ᱛᱮ ᱠᱟᱠᱚ ᱠᱟᱹᱡᱤᱭᱟᱹ ᱠᱚᱣᱟ ᱪᱤ ᱠᱩᱭᱚᱱ ᱞᱟᱡ ᱨᱮ ᱢᱮᱱᱟᱜ ᱪᱤᱠᱩᱣᱟ ᱦᱚᱱ ᱮᱥᱩᱛᱮ ᱢᱟᱱᱮ ᱦᱚᱱ ᱨᱤᱭᱚ ᱠᱩᱭᱚᱱᱤᱧ ᱧᱟᱢ ᱛᱟᱱᱟ ᱪᱤᱠᱩᱣᱟ ᱦᱚᱱᱤᱧ ᱧᱟᱢ ᱛᱟᱱᱟ ᱮᱱ ᱦᱤᱥᱟᱹᱵ ᱛᱮ ᱨᱤᱭᱚ ᱵᱩᱜᱤᱱ ᱦᱚᱱ ᱠᱚ ᱠᱷᱟᱨᱟᱯ ᱠᱚᱣᱟ ᱮᱱᱟ ᱪᱟᱞᱛᱮ ᱠᱟᱹᱱᱩᱱᱤ ᱨᱩᱯ ᱛᱮ ᱮᱱᱟ ᱫᱚ ᱠᱟᱠᱚ ᱡᱟᱱᱠᱟᱨᱤ ᱠᱟᱠᱚ ᱮᱢᱟ ᱠᱚᱣᱟ
2: ᱟᱪᱪᱷᱟ ᱤᱱᱫᱚ ᱰᱟᱠᱴᱚᱨ ᱫᱚ ᱟᱴᱠᱟᱨᱤᱭᱟ
3: ᱰᱟᱠᱴᱚᱨ ᱫᱚ ᱟᱴᱠᱟᱨᱤᱭᱟ ᱞᱮᱞᱚᱜᱼᱟᱭ ᱟᱜᱟᱨ ᱮᱸᱜᱟᱣ ᱡᱚᱠᱷᱚᱡ ᱞᱮᱠᱟᱭ ᱡᱟᱱᱠᱟᱨᱤ ᱮᱢᱟᱭ ᱨᱮᱫᱚ ᱟᱭᱳ ᱞᱤᱞᱟᱢᱤ ᱦᱚᱱ ᱫᱚ ᱠᱩᱭᱚᱱ ᱛᱟᱱᱟ ᱪᱤᱠᱚ ᱦᱚᱱ ᱛᱟᱱᱟ ᱢᱮᱱᱛᱮ ᱟᱫᱚ
2: ᱟᱪᱪᱷᱟ ᱤᱜᱤᱛᱤ ᱤᱠᱱᱮ ᱛᱮᱜᱮ ᱞᱤᱞᱟᱢ ᱫᱤ
3: ᱮᱭᱟ ᱞᱤᱞᱟᱢᱚᱭ ᱟᱪᱪᱷᱟ ᱞᱤᱞᱟᱢᱚᱭ ᱢᱟᱜᱟᱨ ᱮᱱᱟ ᱨᱮᱭᱟ ᱡᱟᱱᱠᱟᱨᱤ ᱠᱟᱠᱚ ᱮᱢᱟ ᱠᱚᱣᱟ
2: ᱚ ᱟᱪᱪᱷᱟ ᱤᱱᱫᱚ ᱫᱚ ᱱᱤᱱᱟ ᱫᱚ ᱴᱮᱴᱱᱟᱥ ᱨᱮ ᱟᱵᱮᱱ ᱠᱟᱡᱤ ᱠᱮᱫ ᱨᱮᱫᱚ ᱱᱤᱱᱟ ᱤᱱᱟᱞᱚᱜ ᱛᱮ ᱟᱲᱚ ᱪᱤᱱᱟ ᱠᱚ ᱮᱢᱟ ᱠᱚᱣᱟ
3: ᱴᱤᱠᱟ ᱯᱟᱲᱟᱜᱼᱟ ᱮᱱᱮᱛᱮ ᱦᱟᱨ ᱨᱳᱡᱽ ᱟᱭᱨᱚᱱ ᱜᱩᱞᱤ ᱡᱚᱢᱮ ᱞᱟᱹᱜᱤᱫ ᱢᱟᱭᱟᱢ ᱪᱤᱞᱤᱠᱮ ᱢᱮᱱᱟᱜ ᱮᱱ ᱦᱤᱥᱟᱹᱵ ᱛᱮ ᱩᱠᱩᱱᱤ ᱠᱚᱢᱜᱮ ᱮᱥᱩᱯ ᱯᱩᱨᱟᱹ ᱠᱚᱢᱜᱮ ᱢᱟᱭᱟᱢ ᱢᱮᱱᱟᱜᱼᱟ ᱮᱱᱫᱚ ᱥᱮᱛᱟᱜ ᱟᱹᱭᱩᱵ ᱠᱚ ᱡᱚᱢ ᱦᱚᱪᱚ ᱠᱚᱣᱟ ᱟᱜᱟᱨ ᱱᱚᱨᱢᱟᱞ ᱧᱚᱜ ᱜᱮ ᱢᱮᱱᱟᱜᱼᱟ ᱮᱱ ᱨᱮᱫᱚ ᱡᱟᱣᱜᱮ ᱢᱤᱰᱚ ᱮᱱᱮᱛᱮ ᱦᱚᱱᱟᱜ ᱡᱟᱝ ᱢᱚᱡᱽᱵᱩᱛ ᱜᱮ ᱵᱟᱭᱳᱜ ᱠᱟᱵᱟᱱᱤᱭᱮ ᱢᱮᱱᱛᱮ ᱠᱮᱞᱥᱤᱭᱟᱢ